0: ಚಾಲ ಮಂಟ ಕುಣಿಯಾವಾದ ಜೀಜಿ
1: ಚಾಲ ಮಂಟ ಕುಣಿಯಾವಾದ ಜೀಜಿ
2: ಪುಣೇರಿ ಆವಾಜ್ ಸಾಮಾಜಿಕ ವ ಸಾಂಸ್ಕೃತಿಕ ಮಾಹಿತಿ ದೇಣಾರೆ ಆಪಲೆ ರೇಡಿಯೋ ಸ್ಟೇಷನ್ ಐಕತ್ ರಹಾ 107.8 FM
3: ಆನಂದಿ ರಹಾ ಆಣಿ ಆನಂದ ಲುಟಾ.